ಸಾಮ್ರಾಜ್ಯಂ ರಾಜ್ಯಂ ಮಹಾರಾಜ್ಯಮಾಧಿಪತ್ಯಮಯಂ ಸಮಂತಪರ್ಯಾಯೈ ಸ್ಯಾತ್ ಸಾರ್ವಭೌಮ ಸರ್ವಾಯುಷಾಂತಾದಾಪರಾರ್ಥಾತ್ ಪೃಥ್ವೀ ಸಮುದ್ರ ಪರ್ಯಂತಾಯ ಏಕರಾಣಿತಿ ಪ್ರದಪ್ಯೇತಶ್ಲೋಕೋ ವಿಗೀತೋ ಮರುತಃ ಪರಿವೇಷ್ಟಾರೋ ಮರುತಸ್ಯಾಪತಂತ್ರಿಯೈ ಆವಿಕ್ಷಿತಸ್ಯ ಕಾಮಪ್ರೈರ್ ವಿಶ್ವೇ ದೇವಾಸವಾಸತೈತಿ ಓಂ ವಿಶ್ವಭಾಗಸ್ಯ ಚಕ್ಷೋರ ತಪ್ಪಿತ ಪಾತ ಮಾ ವಿಶ್ವಪಾತ ಬಾಹುರ ತಪ್ಪಿತ ಪಾತ ಪಾತ.